ಅಭಿ ಮುಷ್ಕಿಲ್ ಕುಲಿ ಪಲಕ್ನೆ ಝೂಟಾ ಗುಸ್ಸಾ ಬಂದ್ ಪಲಕ್ನೆ ಪ್ಯಾರ್ ಜೀನಾ ಅಭಿ ಮುಷ್ಕಿಲ್.